0: ngai kho ta kisi ta bi re tharum lan thok pi ki bi salam len chen bi chano
1: marai bak maram dam nung si da ba mi oi sing irai leiram loi mikhal matam lak pa da ai na phai ai khoi na heli ngang na sak na ba lau na ba ngak ta ni
2: micham praja ai khoi mayam su leibak sem ga da ba afa ba thabak taur ka da ba candidate pam nei phang na bra
1: micham praja agent sing amadi candidate sing da base toba lila tara sanduk na na ba gi ai ba sing da gi script kauchari
2: AIR code sok ta ba amadi anau ba ಅವೊಂದು ಪುರಕ್ಪ ಯಾವ ಸ್ಕ್ರಿಪ್ಟ್ ಸಿಂಗ್ ಸ್ಕ್ರೂಟಿನಿ ತೌಜರಗ ಅಕ್ಟೋಬರ್ ಲಿಸಿಂಗ್ ಅನಿ ಕುಂತರುಕ್ತಗಿ ಥಂಗ್ನ ಥಂಗ್ನನ ನೋಂಗ್ಮೈಜಿಂಗ್ ತರಾಮಕ್ತ ಲೀಲಾ ಸಿಂಗ್ ಸಂದೋಕ್ಚಗನಿ
1: ಸೆಪ್ಟೆಂಬರ್ ಕುಂತ್ರ ಫಾವುದ ಪುಂಗ್ ಅಮ ಸನಗದ ಬ ಸ್ಕ್ರಿಪ್ಟ್ ಸಿಂಗ್ ಆಕಾಶವಾಣಿ ಇಂಫಾಲ್ ಗಿ ಡ್ರಾಮಾ ಸೆಕ್ಷನ್ ದ ಯೋಹನ್ ಬಿರಹು

ಆಕಾಶವಾಣಿ ಇಂಫಾಲ್ ಹೌಜಿಕ್ ಮುಂಭ ಮಸಿದ ಪುದುನ ಲಾಕ್ಚರಿ ಸಗೋಲ್ ಸೆಮ್ ತಿಜೇಂದ್ರ ಅಮದಿ ಲೈಶ್ರಮ್ ಮೇಮ ದೇವಿ ಸೈಸಕ್ಪ ಸಿಂಗ್ ಅಸಿ ಖೊಂಜಲ್ದ ಮಣಿಪುರಿ ಮತಮಿ ಸೈ ಮರಿಕ ಮತಂಗ್ ಮತಂಗ್ ಒಯ್ನ ಖುದೋಗಿ ಅಹಾನ್ಬದ ತಾಬಿರಸಿ ಸೈಸಕ್ಪ ಸಗೋಲ್ ಸೆಮ್ ತಿಜೇಂದ್ರಗೆ ನಾಯ್ತೋಮ್ ಖೊಂಜಲ್ದ ಮತಮಿ ಸೈ ಅಮ ಇಸೈಗಿ ಸೈರೆಂಗ್ಬ ಸರತ್ ಅರಂಬಂ ಅಶುಮ್ನ ಸೈ ಹೌರಿ ಹಾಯು ಫಜಬಾ.

ಆಕಾಶವಾಣಿ ಇಂಫಾಲ್ ಹೌಸಿಕ್ ಸಂದೋಕ್ಚರಿ ರೇಡಿಯೋ ಲೀಲಾ ಸನಾ ತೊಂಬಿ ಲೀಲಾ ಇಬ ಅಜಿತ್ ಕುಮಾರ್ ಲೈಶ್ರಮ್ ಲೀಲಾ ಪುಥೋಕ್ಪ ಅಧಿಕಾರಿ ಮಯೂಂ ಗೀತ್ ಚಂದ್ರ ಶರ್ಮಾ ಪುಥೋಕ್ಪದ ತೆಂಗ್ಬಾಂಗ್ಬ ಅಥೋಕ್ಪಂ ಸುಭಾಷ್ ಚಂದ್ರ ಸಿಂಗ್ ಹೌಸಿಕ್ ಲೈಜರೆ ರೇಡಿಯೋ ಲೀಲಾ ಸನಾ ತೊಂಬಿ.

0: ಕಂಗ್ಲಿ ದುಂಗಾಯ್ಕೇನು ಪಮುಂಗ ಮಂಗೋಲ್ಗದಗಿ ಹೇಂದ್ರೆ ಅದನ
1: ಇಮಾದ ನತೆ ಪಾಬುಂಗ್ ಸುನೆ ತೌರಮ್ನಿ
0: ಕರಿನು ತೌರಮ್ನಿ
1: ಹೈಶು ಹೈಬನಿ ನಕ್ಕೊ ಇಮಾಗ ಪಾಬುಂಗಸೆ ಖರದಿನೆ ಹೆಂಜಿನ್ ಬಮ ಯಾವರಬನಿ
0: ನಂಗ್ ಹೈದೌದನ ಪಾಬುಂಗ್ ದುಸು ಉದವ ಕುಯಿರೇನೆ ತೊಂಗಾಲ್ ಪಾವ ತೋಕ್ರ ಮಾಲಿನೆ
1: ಐಕ್ವಿದಿನೆ ಮಕ್ಕೊಯ ನಿಗಿ ಮತೌಸೆ ಪಾಕಪಮ ಬು ಯಾವರಿಬನಿ
0: ಇ ಕರಿ ಗೆ
1: ಓ ಅಮುನೆ ವಕನ್ ಸುಹಿದನ ಹೈಬ ನಹವೈ ಐಕ್ವಿನ ಗಾಂಗ್ವೈರಿಂಗೈದನೆ ಖೋಂಗ್ನಾಂಗ್ ಮಖೋಂಗ್ದ ಮತ್ತೈ ಮನಾವ್ನೆ ಹೈಬ್ರ ಕೈನೋ ಅನಿಕ ಫಕ್ನ ಕ್ವೈಸಿದಗಲೇರಮೆ ಮದುಮಾಲ
0: ಯಾರೆ ಯಾರೆ ಯಾರೆ ಯಾರೆ ತೋಯ್ ವೈ ಮೆ ಯಾರೆ ತೋ ಶಿ ವಾನಿ ಗೈನ
1: ಅಸೇಂಬನಿ ಐನ ಹೈರಿಬಸಿ ಓ ngasa ಐಯುಕ್ತನೆ ಅಂಗಾಂಗ್ ಇಸ್ಕುನ್ ಚತ್ತಿಂಗೈದ ಮಸು ಮಬೆನ್ ವಾ ಅಮನಿ ಖಂಗಾಂಗ್ ನರಂಬದಗಿ ಹೌಜಿ ಫಾಬೋ ವಾ ಅಮ ತಂಗಾಂಗ್ ಬ ತಾಬಿರಬ್ರೋ ಅಸುಮ್ನ ತೋಬದಿ ಕರಿ ಒಯ್ಕನಿ ಅಂತ ಖಲುನಿ
0: ಓಯಿನಿ ನಾನು ವೈದೌನ ngang dini angang boarding ga thambasi to siro ha to pun phar dawi bra ba
1: kari kya
0: angang siga mung leitra di
1: yaro yaro angang ma ngala si hari bro
0: ima
1: ima si su ba pa mung yaung ta di
0: tanga ko se ima si sum de le tum le go
2: ya ima
0: ima
2: isu lang yen du bu halak pa matam oi dri bro
0: halani dai ma
2: ai gi wa khana ra kai no ngasi na khara theng la brai ba
0: ಥೇಂಗ್ದ್ರಿದ ಇಮ ನೋಂ ಖರ ಮಂಗ್ಬದು ಥೇಂಗ್ ಉಬನಿ
1: ಇಮ ಸಾಕಿದ್ರೆ ನಸಾಯ್ದು ಹೈಹೋದ
0: ಇಮ ಕೈನೋಮ್ತ ಹೈಹೋಗೇ ಬಾ
2: ಕರಿ ಲೈರೆ
0: ಹಂಚಿತ್ಸಿ ಮೈಬಂಗಿ ಅಂಗಾಂಗ್ ಮನಾ ಹುಟ್ಬದು ಇಮ ಖರ ಚಪೀರುಗೇರನ ಹಾಗೆ ತೌಬನಿ
1: ಅಕ್ಕಿ ತೌದಕ್ತದಿನೆ ಯಾಮ್ ಥವ ಯೋಗ್ಜೆಬನಿ
0: ಕೈದೋರುಗಿ ಇಮ ಖುಮ್ರಿಸಿಬೋ ನತಿನೆ ಚಟ್ನಿಂಗ್ದಿ ಹೈರಿರಬ
2: ಯಾಯಿಮ ಇಮಾ ಸಲರುಯಿದ
0: ಕೈನು ಇಮಾನ ಸಲೋಯ್ ಹೈರಿಸಿಬೊ ಇಮಾನ ಚನಿಂಗ್ಜಿಸಿಬು ಕರಿಗಿನು ಹೈಬಾ ಇಮಾ ಅದುಮಾಯ್ನ ತೌರದಿ ಅಸು ಯಾರರುಯಿದ
1: ಇಮಾ ಕೈಸುವೈತ ಬಬಾ ಫಮ್ಸಿದ ಅಂಗಾಂಗ್ದೊಂಗ್ನ ನಂಗ್ನಗದಬ ನತಿದ ಇಮುಂಗ್ಸಿದ ಲೈರಿಬಸೆ ಎಕ್ಕೊಯ್ ಮಸೆನ್ ಅಮಾಗ ಅಮಗನೆ ಮತೆಂಗ್ ಪಾಂಗ್ನದಬದಿ ಕರಮ್ನ ಯುಂ ಪಾಂಗನಿ ಇಮಾಸುನೆ ಅಮುಕ್ತ ಖಂದುನ ಯೆಂಬಿಯುನೆ ಇಮಾನ ತೌರಿಬಸೆ ಸುಮ್ಮಿ ಹೈನ ಖಂದಿಬ್ರೋ
2: ನತಿ ನೋಯ್ನ ಐಂಗೊಂದ ಅಸು ಯಾಮ್ನ ಗಾಂಗ್ಲಿಬಸಿಬು ಐಬು ಕರಿ ತೌ ಹಾರಿನೋ
0: ಹಾ
2: ಐನ ನಖೋಯ್ಗಿ ಕರಿ ಅಕಾಯ್ಬ ತೌರುಬಗೆ ಹೈಬ
0: ಇಮಾ ಇಮಾನ ಅಕಾಯ್ಬ ತೌಯಿ ಹೈಬ ನತಿಯೇಬ ಅಖೋಯ್ನ ಹಾರಿಸೆ ಇಮಾಗಿ ಮವೊಂಗ್ ಮತೌಸೆ ಇಮಾ ಲೈಕಾಯ್ ಸಿಗಿ ಥೌದೋ ವಾಥೋಕ್ತ ಅತೈ ಅಹಲ್ಗುಮ್ನ ಹರಾವ್ ಹರಾವ್ ಚತ್ತಿಯು ಕೈದೌರಗೆ ಇಮಾನಂಬೊ
2: ಐದಿ ಸನಿಂದ್ರೆ ಹಾ ಸನಿಂಗ್ದಬ ಸಿಬು ಕೈದೌ ಹೈಬನೋ
1: ಓ ಅಖೋಯ್ನ ಖಂಗ್ನಿಂಗ್ನಿಬಸೆ ಸನಿಂಗ್ದಬಗಿ ಮರಂದುನಿ ಹೈಮಾ ಸತ್ ಕ್ಲೀನಿ ಯೆಂಗೋ ಮತನೆ ಗಂಗನಬದನೆ ಯಾರೋಯ್ದುನಿ ಅಹನ್ನೇನನೆ ಕಪ್ಸಿಪಿ ಒಯ್ನೆ ಹೆಕ್ತೋರೋದನ ಅಸ್ ಹೈನದೆದ
0: ಹೈ ಕಪ್ಕಿ ಕಪ್ಸಸನು ಅಹಲ್ವೈ ಬಹಿತ್ರ ದಿ ಕಪ್ಸ ತಾರೆದನ
3: ಬುಬು ಬುಬು ಐಲಾ ಎ ನಂ ಕದೈ ಲೈಗೆ ಮಮ್ಮ ಅಖೋಯ್ ಬುಬೋಗ್ದಿ
1: ಓ ಖಂಗ್ದೆ ಖಂಗ್ದೆ ಲೈ ತೋ ಥಮ್ಜೆ ದುರೊ ಲಾ ನಫಿನರೋ ಗದೋ ಹೊಂಗ್ತೋ ಪಿರಗೆ ಲಾ ಲಾ
3: ಬಾಬಾ ಬುಬೋಗ್ದಿ
0: ಕಾದಲೈ ರಂಗನಿ ಹಂಗ್ರಸು ಯೆಂಗುದನ
1: ಹೈಮಾ ta sin na dana sakhi yeng un he ma sigi ma bo ning bi cha
3: bu bo bu bo ai la e ta sin na de she yeng un ne ai la e hai ba hanu bi se na ma yu chom do o lo ba bu bo nang ka pi ra
1: bu bo kap te da
3: ka pi du de bu bo nang ma ma khoi na ngang bra
1: ngang di e ngang de ngang de
3: khang ye kai shu ngang ngam ni ಬುಬು ಅಖುಯನಿನ ngarang tho aho bada pupu yeng ba adugira
1: langlen thulo lao kai dau rige na phinaron ga dom do hongto pige lao hai ba ne mi
3: poi ma
2: sam sam sam na phinaron do hongdo uro aduga mula u ko amu ngang ri ra ni sal
4: ಕೈಜಕ್ರಿದಕೋ ಮಸ ಅಮಮಗಿ ಮೈ ಮಚ್ಚಿ ಮತ್ತಸು ಯೇಂಗದವ ಐನೆ ಐ ಕಲ್ಲು ಕಲ್ವರ್ಗ ಕುಯ್ತೌಶಿ
5: ಏ ಕೈದೌರ್ಗೆ ನಂಗ ತ ತಾರೆ ಕೈ ಕೆಥರಗೈ ಶೌಲಾಂಗಿತಬೊ
4: ಫಾಗಿ ಗ ತೌಬಿರಕನು ಐಯಂ ಸೌನಿಗಿ ಜನಿ
5: ಒಯ್ಬೆ ಮಾ ನಂಗ ಸುಕ್ಯಾಮ್ನ ಸೌರಂ ದಿಸಿಬು ನಕೊಯ್ಕಿ ನಮಾನಬಿ ಮಯಾಮ್ ಲಕ್ಲಂಬದುನ ಕರಿ ಕರಿ ಹೈರಂಗೆ ಬಾ ತದಿ ನಂಗ ಥವಾ ಯಾವ್ನ ಲಾಂಗ್ಜ ಬಾ ಸಾನ ತನ ಬಪೋಸೈ ಸಿಂದು ಹೌಕ್ತೇಕ ಹೈರಂ ಲಿಬ್ರಾ
4: ಖಂಬಿರೆದಾ ಕೈಶು ಹೈರಂದಿ ಬುಂ ನತೆ ಪಬುಂ ಸಿ ಕಂದೌ ಸಿ ಹೈರಂ

ತಮ್ಜನಿಂಗ್ದುನ ಪೂಜಾರಪ್ಪ ಪಾಮುವಿ ಮಹಾಕಿ ನಾಪದ ಥೆಚ್ಚನಿಂಗ್ದುನ ಪೂರಪ್ಪ ಲೈರಾಂಗ್ನಿ ಥೆಚ್ಚನ ಬಿಗಿದಮಗ್ದ ಕನಾ ಖಂಗಂದನ ಖುದೋಲ್ ತಮ್ಜಗೆ ಖನ್ನ ಲೋನ ತೇಕ್ದ ಕಾಯ್ದನ ಲೈನಾ ಚೊಯ್ಹಂದನ ಪುರಕ್ಲಿಬ ಲೈರಾಂಗ್ನಿ ಲೌಬಿನಬ ಕನಾ ಲೈದ್ರಬದ ಕನಾದ ಅಮುಕ್ ವರೌರುಗನಿ ಐಗಿದಮಗ್ ತಮ್ಲಂದ್ರಬಿ ಮಹಾಕ್ಪು ನಿಂಗ್ಸಿಂಗ್ ನಿಂಗ್ಸಿಂಗ್ ಮಹಾಕ್ಕಿ ಥೊಂಗಾಲ್ದ ಮಹಾಕ್ಪು ಗಾಯ್ನ ಗಾಯ್ನ ಹಲ್ಲಕ್ಲರೋಯ್ ಉನರರೋಯ್ ಖಂಗ್ನ ಖಂಗ್ನ ಗಾಯ್ ಖಿಸಿರ ಖುದೋಲ್ ಅಸಿ ತಮ್ಜನಬಿಗಿದಮಗ್ ಮಥಂಗ್ದಮ ಖುದೋಲ್ ತಮ್ಜರಿ ಕುಂದ್ರಾಕ್ಪಂ ಜೀವನ್ಗೆ ಖೊಂಜಲ್ದ ಥಿಂಗ್ಬಾಯಿಜಮ್ ಸ್ವರನ್ ಕುಮಾರ ಸಿಂಗ್ನ ಸೇರೆಂಬ ನಂಗಿ ನಾಪದ ಚಿಂಜಗಿ.

ಇಂಗೋಂಡ ಸಮುದ್ರ ನೈಗ ನಿತಾಮ್ ದವ ಮಸಕ್ ತಾವು ಫೋಂ ಫೋಂ ಫೋಂ ಮಹಾದೇವನ ಅಮುಟಂಗ್ ಲಾವ್ಡಗ ಮಯಾ ಮಮ್ಮಾಂಗ್ನ ಲೇಪ ಕಾಂದು ಮಧುದ ಲೈರಮಿ ಬ ಹಿಂಚಾವ ಕಣ್ಣಾಗಿ ಲಾಮಿ ಲೈರಿ ಬ ಲಾಯ್ ದೇವ ತಾ ಕೋನ್ ಪುನಮಕ್ ತೋ ಮಧುನ ಮಹಾದೇವ ಸಿ ಕೀ ಹಿವನ ಮಾಮಾಗಿ ಧಿಯ ಸಿ ಥಕ್ ಥಕ್ ಥಕ್ ಥಕ್ ಥಕ್ ಥಕ್ ಥಕ್ ಥಕ್ ಥಕ್ ಥಕ್ ನೀ ಕಣ್ಣಾಮತನ ಸಮುದ್ರ ನೈವಗಿ ಮರಮ್ದ ಮಹಾದೇವ ಮಖಂಡ ಹಂಕಟ್ಪ ಗಂಗಿದ್ರೆ ಕಾನೂರ ಕಿನದನ ತುಮಿನ್ ತುಮಿನ್ ಲೈಖರ್ವ ಮತಂದು ಮಧುದ ಮಸಾಯ್ದ ಲೈರೈವ ಮನಾಮ್ದ ಹರಕ್ತ್ರವ ಕಾಂಡೋ ಮಧುದ ಐ ರಾಹುಗಿ ಅದುನ ಲೈರಿಬ ಮುನಿದ ಮಧುನ ಕಾಶೋಪ್ ಕಾಶೋಪ್ ಮುನಿನ ಪೋಲಿ ಪೋಲಿ ಪೋಲಿ ಪೋಲಿ ಸಂಘಿಲ್ ಲಗ್ತನ ಮಹಾದೇವ ಆಗಮಾಂಗ್ದು ಮಧುದ ನಮೋ ನಮೋ ಪ್ರಭು ಮರಂ ಪುನಮಗ್ತೋ ನಾನಾಯ್ ಪುನಮ ಹಂಕಸಗಿ ಅದನ ಮುನಿದುನ ಮಹಾದೇವಗಿ ಮಫಂ ದ ಕಾಶೋ ಮುನಿನ ಪ್ರಭು ತಗ್ದ ವಹಿಬ ದುಬಾಸ ಮುನಿಗಿ ಪರಿಜಾಲರಿನ ರೂಪದಗಿ ಇಂದರಾಜಗಿ ಮಫಂ ದ ಮತ ಮಧುದ ರುಬಾಸನ ಸಾಪ್ಲಾಂಗ್ದನ ಜಲಮೈಧೆ ಸಮುದ್ರಗಿ ಮನುಂಗ್ಡು ಮಧುದ ಲಕ್ಷ್ಮೀನ ಸಿಂಬ ಪುನಮಕ್ ಇರಾಬೋಟ್ ಲೈರಿಬ ಉಸಿ ಸರಬನ ಸಿಂಬ ಹೇರಾ ಮನಿ ಮುಟ ಪುಲಪ್ಲು ಖರಬ ಮತ ಮಧುದ ಲಾಯ್ ಪುನಮಗ್ ಹಿಂಚ ಪುನಮ ವಾಬು ಒಯ್ದನ ಜಗತ್ ಮತ ಲಕ್ಷ್ಮೀ ಲೈತರವ ಕಾಣ ಪುನಮನ ವಾಬು ಒಯ್ನರಬ ಕಾಂದು ಹರಿರ ಸಂಜಬದಗಿ ಹರಿನ ಕಿರಿಪಾದು ಲಾಂಗ್ದನ ಸಮುದ್ರ ನೈರೋ ಹೈದನ ಕಿರಿಪಾಂ ಪೀಹಿಬ ವಾರಿ ಪುನಮಗ್ ಥಕ್ತ ಒಯ್ಗರಬ ಆದಿ ಅಂತಿಮ್ ಪ್ರಭು ಮಹಾದೇವಗಿ ಮಫಂ ದ ಸಿಧವ ಲೈತನ ಪಾವು ಪುನಮಗ್ ತಂಘ್ರೆ ಕಾಶೋ ಮುನಿನ ಸಿದಗಿ ಮಹಾದೇವನ ಏ ಫರೆ ಫರೆ ಫರೆ ಶ್ರೀ ವಿಷ್ಣುನ ಹಾಯ್ಬದಗಿ ನಕೋಯ್ ಸಮುದ್ರ ನೈ ಹಾಯ್ಬ ನತ್ರೋ ಪ್ರಭು ಓ ಯಾರ ಮಧುಮನ ವಿಷ್ಣುಗಿ ಸರು ಓರ್ಹಜನು ಹೌಜಿ ನಂಗ್ ನಂಗೆ ಸಾಜೋಲ್ಲಾಂಗ್ ಬಲ್ಲೋಯ್ರೋ ಮಹಾದೇವ ಆಗಿ ಮಹಾದೇವ ಆಗಿ ವಾಲಿ ಹೌಜಿ ಮಹಾದೇವ ಆಗಿ ಅಮುಗಾರ್ಪನ ಮರಂ ಒಯ್ದನ ಸಮುದ್ರ ನೈರೋ ಮಹಾದೇವನ ಗಿಯಾದು ಮಟಂಗ್ ಥಗೇಕ್ ಪೀರಕ್ಪ ಕಾಂದು ಮಧುದ ಕಣ್ಣಾಗಿ ಹಿಂಚಾವ ಲೈರಿಬ ದೇವಕೊಂಡ್ ಪುನಮಕ್ಷಿ ಸಮುದ್ರ ನೈರುಬಗಿ ಪಳ್ಳೊಯ್ದ ವಾಬು ಒಯ್ರಿಬದ ಮಹಾದೇವ ಕಿರಿಪಾದು ಫಂಬದ ಮಹಾದೇವ ಕೀ ಹಿಬದಗಿ ಫಮಂಬದೈ ಫುಕ್ ಫುಕ್ ಲೇಪಂಬ ಕಾಂಬುದು ಮಧುನ ಪರ ಪರ ಪರ ಭೇತ ಸಂಘೆ ನಗಿಬ ಸುಮೇಲು ಸಿಂಗ್ನ ಸಮುದ್ರಗಿ ಮಯಾಯ್ದ ಬಾಸುಕಿ ಲಿನ್ನ ಥೌರಿಗಿ ಮಸಕ್ ಒಯ್ರಗ ಮಧುದ ಮಖ್ವಾಂಗ್ದುದ ಏಲಗ ಸಿಂಗಿ ಅರುಡ ಸಮುದ್ರ ಕಿನಾರ ಮಪಾನ್ ನಾಕನ್ ನಾಕಂದ ಲಾಯ್ನ ನಾಕಲ್ಲಮ್ಮ ಹಿಂಚಾವನ ನಾಕಲ್ಲಮ್ಮ ಲೈರಿಬ ಲಾಯ್ನ ಲೈರಿಬ ನಾಕಂದೋ ಲಿಂಜಿ ಮಮ್ಮಯ್ ಉಂಡ ಅದು ಹಿಂಚಾವ ಸಿಂಗ್ದುನ ಲೈರಿಬ ಸಿಮನ ಮಕ್ಕೋಳೊಂದ ಅದುಗುಂಬ ಲಿಂದ ಪಾಕ್ ಪಾಕ್ ಹೆತ ಪಾಯ್ನರಗ ಮತ್ತಮ್ಮದುದ ಹಿಂಚಾವಗ ದೇವತಾ ಪುನಮಕ ಸಮುದ್ರಜ ಮೋಹನ ನೈರಕ್ಪಸಿ ಹಿಂಚಾವ ಮಯಾಮ್ದೋ ಮಧುನ ಲೈರಿಬ ಥೌಡಿಗಿ ಮಸಗ್ ಒಯ್ರಬ ಲಿಂದ ಪಾರಗ ಗಿರಿ ಗಿರಿ ಗಿರಿ ಗಿರಿ ಗಿರಿ ಗಿರಿ ಗಿರಿ ಗಿರಿ ಗಿರಿ ಗಿರಿ ಗಿರಿ ಗಿರಿ ಹೆತ ಸಿಂಗಪ್ಪನಿ ಮಧುನ ಅಮುಕ್ ದೇವತಾ ಲಯಾಮ್ದು ಮಧುನ ಅಮುಕ್ ಗಿರಿ ಗಿರಿ ಗಿರಿ ಗಿರಿ ಗಿರಿ ಗಿರಿ ನಾ ಕಲ್ಲ ನೀದೋ ಮಧುನ ಗಿರಿ ಗಿರಿ ಗಿರಿ ಗಿರಿ ಹಂಕಲ್ ಹಂದ ಹಂಕಲ್ ಹಂದ ಗಿರಿ ಗಿರಿ ಗಿರಿ ಗಿರಿ ಗಿರಿ ಗಿರಿ ಮತ್ತ ಮಧುದ ಸಿಂಗ್ನರಕ್ಕ ಕಾಂದು ಮತ್ತ ಮಸಿದ ಲೈರಿವ ಬಾಸುಕಿ ಹಬ್ಬಲಿಂದ